0: ವನೇಗತಃ ಕುಕ್ಕುಟ ಶಾಬಕ ಇವ.
1: ವನೇಗತಃ ಕುಕ್ಕುಟ ಶಾಬಕ ಇವ.
0: ಮತ್ತೊಂದು ಶ್ಲೋಕವನ್ನು ಸಹ ನೀವು ಚದುವು.
1: ಅಲಾಗೇ ಗುರುವುಗಾರು. ಉತ್ತ್ರಾಸಿತ ಗಚ್ಚಸಿ ಅತ್ತಿ ಕಾಮೇ ಸಂಪೂರ್ಣ ಪುಚ್ಛೇವ ಗ್ರೀಷ್ಮ ಮಯೂರಿ ಅವವಲ್ಗತಿ ಸ್ವಾಮಿ ಭಟ್ಟಾರ ಕೋಮೇ ವನೇಗತ ಕುಕ್ಕುಟ ಶಾಬಕೈವ.
0: ಮೇಡಮ್ ಚಕ್ಕಗಾ ಚದುವೇವು. ಇಪ್ಪುಡು మనం ప్రతి పదార్థం చెప్పుకుంటే కానీ ఆ శ్లోకంలో ఏం చెప్పాడో మనకు అర్థం కాదు, కనుక ప్రతి పదార్థంలో వెళ్తాం. నేను చెప్తాను, నువ్వు దాన్ని అనుసరించి చెప్తూ ఉండు.
1: అలాగే గురువుగారు.
0: సంపూర్ణ పుచ్చ, పూర్తిగా విరిసిన పింఛము గల.
1: సంపూర్ణ పుచ్చ, పూర్తిగా విరిసిన పింఛము గల.
0: గ్రీష్మమయూరి ఇవ, గ్రీష్మకాలమందలి ఆడు నెమలి వలే.
1: ಗ್ರೀಷ್ಮಮಯೂರಿ ಇವ, ಗ್ರೀಷ್ಮಕಾಲ ಮಂದಲಿ ಆಡು ನೆಮಲಿ ವಲೆ.
0: ಮೇ ನಾಯೊಕ್ಕ,
1: ಮೇ ನಾಯೊಕ್ಕ.
0: ಅತ್ತಿಕಾ ಸೋದರಿ ವೈನ,
1: ಅತ್ತಿಕಾ ಸೋದರಿ ವೈನ.
0: ತ್ವಂ ನೀವು,
1: ತ್ವಂ ನೀವು.
0: ಉತ್ರಾಸಿತ ಮಿಕ್ಕಿಲಿ ಭಯಪಡಿನ ದಾನವೈ,
1: ಉತ್ರಾಸಿತ ಕೀಲಿ ಭಯಪಡಿನ ದಾನವೈ.
0: ಗಚ್ಚಸಿ ವೆಳ್ಳಿಪೋವು ಚುನ್ನಾವು,
1: ಗಚ್ಚಸಿ ವೆಳ್ಳಿಪೋವು ಚುನ್ನಾವು.
0: ವನೇ ಅಡವಿಲೋ,
1: ವನೇ ಅಡವಿಲೋ.
0: ಗತಃ ಉನ್ನ,
1: ಗತಃ ಉನ್ನ.
0: ಕುಕ್ಕುಟ ಶಾಬಕಃ ಇವ ಕೋಳಿ ಪಿಲ್ಲವಲೇ.
1: ಕುಕ್ಕುಟ ಶಾಬಕ ಇವ,
0: ಶಾಬಕ ಒತ್ತು ಲೇದು, ಮಹಾಪ್ರಾಣ ಕಾದು. ಕುಕ್ಕುಟ ಶಾಬಕ ಇವ ಕೋಡಿ ಪಿಲ್ಲವಲೇ.
1: ಕುಕ್ಕುಟ ಶಾಬಕ ಇವ ಕೋಡಿ ಪಿಲ್ಲವಲೇ.
0: ಮಮ ನಾಯೊಕ್ಕ,
1: ಮಮ ನಾಯೊಕ್ಕ.
0: ಸ್ವಾಮಿ ಪ್ರಭುವೈನ,
1: ಸ್ವಾಮಿ ಪ್ರಭುವೈನ.
0: ಭಟ್ಟಾರಕ ರಾಜು,
1: ಭಟ್ಟಾರಕ ರಾಜು.
0: ಅವವಲ್ಗತಿ ಪಡುತೂ ಲೇಸ್ತೂ ಪರುಗು ಪರುಗುನ ವಸ್ತುನ್ನಾಡು.
1: ಅವವಲ್ಗತಿ ಪಡುತೂ ಲೇಸ್ತೂ ಪರುಗು ಪರುಗುನ ವಸ್ತುನ್ನಾಡು.
0: ಇದು ಪ್ರತಿಪದಾರ್ಥ. ಅನಂತರ ಭಾವ, ಭಾವ. ಓ ಸೋದರಿ,
1: ಓ ಸೋದರಿ.
0: ಪಿಂಚಮು ಪೂರ್ತಿಗಾ ವಿರಿಸಿನ,
1: ಪಿಂಚಮು ಪೂರ್ತಿಗಾ ವಿರಿಸಿನ.
0: ಗ್ರೀಷ್ಮ ಮಯೂರಿಲಾಗ ಉನ್ನಾವು,
1: ಗ್ರೀಷ್ಮ ಮಯೂರಿಲಾಗ ಉನ್ನಾವು.
0: ಅಂತಗಾ,
1: ಅಂತಗಾ.
0: ಭಯಂತೋ,
1: ಭಯಂತೋ.
0: ಎಂದುಕು ವೆಳ್ಳಿಪೋವುಚುನ್ನಾವು,
1: ಎಂದುಕು ವೆಳ್ಳಿಪೋವುಚುನ್ನಾವು.
0: ನಾ ಪ್ರಭುವೈನ ಶಕಾರುಡು,
1: ನಾ ಪ್ರಭುವೈನ ಶಕಾರುಡು.
0: ಅಡವಿ ಕೋಡಿ ಪಿಲ್ಲಲಾಗಾ,
1: ಅಡವಿ ಕೋಡಿ ಪಿಲ್ಲಲಾಗಾ.
0: ನೀ ವೆಂಟ,
1: ನೀ ವೆಂಟ.
0: ಪಡುತೂ ಲೇಸ್ತೂ,
1: ಪಡುತೂ ಲೇಸ್ತೂ.
0: ಪರುಗು ಪರುಗುನ ವಸ್ತುನ್ನಾಡು,
1: ಪರುಗು ಪರುಗುನ ವಸ್ತುನ್ನಾಡು.
0: ಛಂದಸ್ಸು ಇಂದ್ರ ವಜ್ರ ವೃತ್ತಂ,
1: ಛಂದಸ್ಸು ಇಂದ್ರ ವಜ್ರ ವೃತ್ತಂ.
0: ಇದು ಮೊದಲ ಶ್ಲೋಕ. ವಿಟಃ ವಸಂತ ಸೇನೆ ತಿಷ್ಠ ತಿಷ್ಠ. ಓ ವಸಂತ ಸೇನ ನೀಲು ನೀಲು. ಇಪ್ಪುಡು 20ವ ಶ್ಲೋಕ. ಕಿಂ ಯಾಸಿ ಬಾಲ ಕದಳೀವ ವಿಕಂಪಮಾನ ರಕ್ತಾಂಸುಕಂ ಪವನ ಲೋಲ ದಶಂ ವಹಂತಿ ರಕ್ತೋತ್ಪಲ ಪ್ರಕರ ಕೊಡ್ಮಲ ಮುಸೃಯಂತಿ ಟಂಕೈರ್ಮನಸ್ಸೆಲ ಗುಹೇವ ವಿದ.